ಸುಷಣಾಕೃತಾಂಬುಧಿಂ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲ ಜಾಲ ಚೋಲ ಬಾಲ ಕೃಷ್ಣ ಮಾಶ್ರಯ.